ಗರ್ಜನಂ ಸುಖದಂ ಪದಾಂ ತರ್ಜನಯ್ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮನಾಂ ಮಹಾರಾಜ ಕೀ ಸಂತ ಬಡೆ ಪರಮಾರಥಿ ಭೇಷ ಧರೆ ಯಮದೂತ್ ರಾಮ ನಾಮ ಕೀ ಗರ್ಜನಾ ಭಾಗ ಯಮದೂತ್ ಶ್ರೀ ಸೀತಾರಾಮ ನಾಮ ಮಹಾರಾಜ ಕೀ ಶ್ರೀರಾಮ ಲಲಾ ಭಗವಾನ ಕೇ ಶ್ರೀ ಹನುಮಾನ್ ಜೀ ಮಹಾರಾಜ ಕೇ ಜಯ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ